ಮಾತ್ಯಾನೋ ಯಾವಕಾಶಕ್ಕೆ ಏತಮಾನ ಮಾಗ್ನಮೋ ಶ್ಯಾಮತೆ ವಾತೆ ಯನ್ಹಕಮೋ ಓ ವಿನ ಮಾಕ್ಷವನ್ ಲಾವಯತೆ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಪೇನೆ ಯನ್ಹಕಮೋ ಏತಾಸಹನ ಏತಾಕ್ವಮ.

ಮಗನು ಯಾವ ಕಸ ಹಾಕಿ ತಮ ನಾಮ ನನ್ನ ಮೋಸಿಯಾಕೆ ಯನ್ ಹಕಮೋ ಓವಿನ ಮನ್ ಲವ ಹೇ ಹಯ ಹೇ ಯೋ ಹೇ ಯೋ ಹೇ ಯಂ.